ಮಥಂಗದಾ ವಿರಸಿ ಬೇಮ ಬೇಮ ಫಿಲ್ಮ್ಸ್ದಗಿ ಪ್ರೇಮಲತಾನ ಸಕ್ಪ ಪಿ ಪ್ರಫುಲ್ಲೋನ ಸೈರಿಂಗ್ ಬಾಮದಿ ಸುರಿ ಸಿಂಜುಮ್ನ ಸೈರಾಂಗ್ ಬೇಷೆ.

ಲಂಪುಗ್ಲಾಪಂ ಜಮುನಾ ದೇವಿನ ಸಕ್ಪನೋ ತತಾಬಿರಿ ರಾಧಾ ಅನುರಾಗ್ ಆಕಾಶವಾಣಿ ಇಂಫಾಲ್ ಹೌಸಿಕ್ತಾಬಿರಸಿ ಜಂಟ್ರ ಸಂಗೀತ ಕಿ ಕುದೋಲ್ದ ಲೈಮೇಮ್ ರಾಧಾಚರಣ್ ಸರ್ಮನ ಕೊಂಬ ಗೀತರ್.

ngai khota ki sita biriba marup singbu gitika samurai latpamna taramna okcheri khurumcheri gasi irai numit oibana marup singna sms ki khuthangda tabining haiduna khanbirakpa manipuri album isai sing amamam ta oina khudol tamcheraki ಕಂಕ್ಸಿನದ ಉಸಿನದ್ರಬ ನಂಗಿನ ತೌದ ಚಾಕ್ಚ ಹೌರಿ ಥಮುಸಿನದಿ ಫೊಂಗ್ದೊಕ್ಪ ಗಮದ್ರಬ ವಹೈಸಿಂಗ್ ಅಸೆ ಮಯಕ್ ಲಾನಿ ಇರಿ ಥಮುಗಿ ಲಮಾಯ್ದದಿ ಚಿನ್ವಾಲ್ ಥೋಂಗ್ದ ಹೈವ ಗಮಕಿದ್ರಬಸು ಮಿತ್ಯೆಂಗ್ನದಿ ಕಯಾರ ಖನ್ನ ಹಾಯ್ಕರೆ ಗಸಿಗೆ ಅಹನ್ಬೆ ಇಸೈ ತಮಿನಸಿ ಬಿದ್ಯಾರಾಣಿ ಸರಂಗ್ ಥೆಮ್ಗಿ ಖೊಂಜಲ್ದ ಬಿನೋರಂಜನ್ ಒಯ್ನಾಮ್ನ ಸೇರೆಂಗ್ಬ ಕಿಮ್ ಇರೋಮ್ ಅಮದಿ ಕೀರ್ತಿ ತಖೇಲಂಬಮ್ನ ಸೈರಾಂಗ್ಬ ಇಸೈ ಇಸೈ ಹಸಿಬು ತಾಬಿನಿಂಗಿ ಹೈಡುನ ಖನ್ಬಿರಕ್ಲಿಬ ಮರುಪ್ ಸಿಂಗ್ದಿ ಕ್ವಾಸಿಫೈಡಗಿ ಹೆರೋಜಿತ್ ಸನಾ ಥೊಯ್ ಥೊಯ್ ಬಿರ್ಜು

0: 많이 돌보다라 그디 투나 호살사 비보다래 시대 나타난 사기 타박 분바시다 하레 텍도 보이다라 그디 사이두니 사이 심담지 꾸이나 장글리 아도 아토바 심담주 요글리 후마나 비가바 꾸이나 배신 우르고 인담다 잉그르부도 모자브리 무도 졸라글라이니
1: 마
0: 이빠이 호부시 이빠이 호바 아데기 소르 풍글락바 ngakdan gyan mangbagi wakhan mutok ba yun chomlong torok ba atopa symptom ngasai gi thabak nuai ta bun maru ma pung wai raga atopa si ju yau tar ga di swaigan de ji hari dek torok ba yabagi oi ba yabagi chang jam no wang le aduna hai bang sai gi risk factor ma am du laiba mi ma ga torok ga di soidre aduna hygiene ma podi mata mahan bigno oi koi gi time is muscle hai koi gi sai gi singli du phun doi ni singli du phun bai da di heart to ma gi e phang da du phang wai de ni mana sabun thokpa oxygen du phangoi deni to heart sum tam tam sum sirka du ne ba sum phulan tham dar ga di akhoi na ko na madu hang tok na bona ba de i do mu khongjen do chen bona ba tam di matam lo di late oi bi ai ba hida phana to ra ga su koi na phana honar ga su masal du loin mak si ghar ga di asi ba u da pam bi di sing jai ba cha mana ne ba aduna adu da natana ha de tor pa da mi ahum da mi am di sadan kare de to be bani phamin ram ba aduni mem haidu jim sanaring da video dum viral chali duni phamin ram ba do me do wan thara ga eta like na mungam ji duni si dum koi power power mi de jim thoi duni and mi ahum da mi amadi smaina ha de tik to ba nang sunang nang da ba ye ba
1: game
0: do baile hok do ba se yam toine dum uri duni aduna symptom ji khar ching nap tok dar ga ni mata mahan bi da tu na nak ba doctor ram da jaga ma da ECG lo ga dum dum line khangi yam line dum diagnose ga ba poni aduna tu na nak ba center ram da tu na chapi na ba hona ga ta
1: adu ga doctor loishal lak pa se da khoina khangjani ma se ahan oira ba du ga atop pa laina ga sagona ra ga laiba mi sing si da khoina heart attack si ga mari laina ba do ma se da ka hengjin da ra ba na ta ga narakta na ba khoi kari kari section thorang ga di lo bi ai maru oina khoi gi ahan oira ba sing si
0: dum ahan angangi wa natna khoi ga sai hai du ni khoi ga sai laibam thok ba blood pressure phasan control do bi ba diabetes na abang guna sugar phasan control do bi ba man lai ge da khoi target khali si thamu si thamu hai ba adu thamna bona bi ba cholesterol khoi lai ge da khali adu si dus kiten kheni mai gi khoi values laboratory da thar ga yeng ga normal ne lai thopi da ba khoi na normal hai ba si mi mi ma tuina man lai ba ana ba da ma tuina normal level je khoi na khantu e ba khoi ne ta laboratory da ye test or ga si di normal range lai na hai na kheto pi da ba khar kheni adu thambina hona hona bi ba adegi di yari gi active oina hona bi ba aina handa yam kana hai ba se phamja lag lai ta ba se adu ne physical activity to bus gi replacement lai ti hai se koi gi aina wai ma sam na hai ba da koi di koi sa da kana ba koi gi kai hai da re amit rai da re koi da kana physical activity pham ba gi thapak se koi ne chokui da koi ne phame nge ana ba ba ton da re ni
1: mani
0: le nge nge physical active oi nge nga sa hai ba na ba nge do ma ta la oi de ni ha chu nga sa kan na ma ba di ma sa ma u phana tham ga di khoi di ma ru ba di physical activity
1: adu ko doctor khoi gi manipur gi society da adu ko khoi gi swai da hai na ba me am na khoi gi heart ki le na si na da na ba kho na ba kan da khoi gi thau cha ba gi ma tang da kitang pu chin jer ga ba khoi gi thau gi stay da le ri ba kan o me am sing si gi doctor gi view da kamai na tham ba ai doctor si ma tang da
0: thau da khoi na taw ri se si ma na phare haina eta ma si char ga yam kan dari haima mukti nate adu bo phat ba madile khoi si ma di chabi gan hoi base khoi gi ahing lan ba thau hai dare si je koina trans hejudit feren khoi yum riam tong ni bora ho base thau di yam na happen hai lang thuk bo pa mu bani na ngasi jo ho ba haing jo ho ba samai na ahing lan bhai dare aina sam na har ba da samai toi na toi na sin ba thau se khoi gi trans hejudit feren makhlam ole ba masi sini yamna chab na tra gu khu gi singli phun ba da yamna mating pang
1: si pang ba
0: o adu ga karam ba thau sina ga da ba ha di sina sima da gi he na phai ha di leite adu bu ma yam na haibe advice thau li yari nge cha da na di hona bi ba re adu cha da di yaro itna ko koi thau yau da ning jang to bu di a pon te thau ji ma khal yam sino hai adu na lai ri ba in brana ma pan mi wan atna picket ji machu machu yam sino hai haibe di ga no thau ji ki pon changing hai ba
1: o
0: bai di maming brand pan da bi da
1: hoi
0: hoi adu ni ai maming oi ni pala roi brand support to wan ni ta ga ni adu ju mahong ba se picket hangapan gi picket ma mu ಅದೇ ಗಿ ಅಂಗಾಂಗ ಪ್ಯಾಕೆಟ್ ಅಮ್ಮ ಅದಮೈನ ಅದು ಬಹು ದಿಕ್ತಂ ದಿ ಎಟ್ ದ ಎಂಡ್ ಆಫ್ ದಿ ಡೇ ಯಾಮ್ ಸಾದನ ಮೊನಬ ಯಾಮ್ ಸಾದನ ಮೊನಬ ದನ್ ಇಂಪಾರ್ಟೆಂಟ್
1: ಅದುಗ ಲೋಶಲ್ ಪಸಿದಿ ಡಾಕ್ಟರ್ ಖೈಗಿ ಟ್ರೀಟ್ಮೆಂಟ್ ಗಿ ಮತಾಂಗ್ ದ ಹೊಜಿ ಹೊಜಿ ಫೌಬದ ಡಾಕ್ಟರ್ ನ ಉರಕ್ ಪಾ ಥೇನರ ಪಮೆ ಆಂಗಿ ಮತಾಂಗ್ ದ ಸು ಡಾಕ್ಟರ್ ನ ಕಿತಂ ಥಂಬಿನ
0: ಹಾರೆ ತೆ ಹೈಬಸೆ ಐನ ಸೈ ಪಂಜಗಿ ಬದುನಿ ಥಬಾಗ್ ನೋಮಾಯ ಅಕ್ತರ್ ಬಾ ಅಂಗಸೈ ಹೈಬ ಸಿಂಪ್ಟಮ್ ದು ಫೌಬಿ ಡಾಕ್ಟರ್ ಗದಿ ಥೂನ ಮಕ್ ಚರ್ಕದ ಬನಿ ಮಸಿ ಕಿತಂ ಖೇನ ಬಸೆ ಅಂಗಸೈ ಹೈಬ ಚಪ್ಸಾನಾ ಯಾಮ್ ಟಿಪಿಕಲ್ ಒಯ್ದಬ ಮಸಿ ನುಪಿ ದನ ಯಾಮ್ ತೋಗಲೆ ಅಕೋಯ ತೋನೆ ಥೇನ ಬಸೆ ನುಪಿ